ಚತುರಿ ಭಜ ಮರಪಿಯ ಪಿಲಾ ದುರಿವನಿ ಮರ ಪುನಃ ಭವಿನು ಜಾತ ಪುರ್ಬಲ ಪುರ್ಬರಿ ಗಣವಿ ಭಜ ಮರಪಿಯ ಪಿಲಾ ದುರಿವನಿ ಮರ ಪುನಃ ಭವಿನು ಜಾತ ಪುರ್ಬಲ ಪುರ್ಬರಿ ಗಣವಿ

ಜಗದುರಿ ಹದ ಮರಪಿಯ ಬಿರಿವನಿ ಮರಪುನ ಅಮಿನು ಸಾಧ ಮುರ್ಬಲ ಕುರ್ಬರಿ ಪ್ರಕಡಿ ಹದ ಮರಪಿಯ ಬಿರಿವನಿ ಮರಪುನ ಅಮಿನು ಸಾಧ ಮುರ್ಬಲ ಕುರ್ಬರಿ ಪ್ರಕಡಿ